ಮಗ ಮಗ ಸರಿ ಸರಿ ಸಗ ಮಗ ಸಗ ಮಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ ಸರಿ ಸಗ ಮಗ